0: ಫರೆ ಒಪ್ಪ ಫರೆ
1: ಮಾನ ಪ್ರಮರಿ ಕಮಲ ಮನಂ
0: Terima kasih Aunty Shanti atas pertolongan bagi kami tempat untuk berteduh walaupun hanya seketika.
2: Walaupun kita berlainan bangsa, tapi...